ಗುರ ಮೀಸೆಗ ಜಟಾ ಜೂಟ ಮುನು ಸಿರ ಮುನ ಮೆರೆಯಗ ಮಾರದುಡು ತಂಬುರ ಮೀಸ ಜಟಾ ಜೂಟ ಮುನು ಸಿರ ಮುನ ಮೆರೆಯಗ ಮಾರದುಡು ತಂಬುರ ಮೀಸ ಜಟಾ ಜೂಟ ಮುನು ಸಿರ ಮುನ ಮೆರೆಯ ತ್ರಿಶೂಲಂಬುತಾ ತಿರುಡು ತದಿಂ ತದಿಂ ಕದು ಕದಿತ ಕೈಯನು ತ್ರಿಶೂಲಂಬುತಾ ತಿರುಡು ತದಿಂ ತದಿಂ ಕದು ಕದಿ

0: ಚಿರಮು ಭಿನ್ನಮು ಶೇಷದ ತೂಡುಡಿಂದಯ
1: ಅಲ್ಲ ಭೀಮಸೇನ, ವೀರಿತೋ ಈ ಮಾಟಲೆಂದುಕು.